ಸನುಕ ಚಂದ್ರ ಬದಲು ಲೋಪದರು ಸುಂದರ ಪ್ರಸನ್ನ ಮಧುಗಂಧ ಲುಬ್ಧ ಮಧು ಸಂಬಿಯರಡು ಗಣ ಸ್ಥಳ ಸಂತ ಘಾತ ವಿದರಿ ತಾರಿ ರುಧಿರೈ ಸುಂದರ ಸುಭಾಕರ ಬಂದಿ ಸಳಸ್ತ